ಸಂಚಿತ ಸೈನನಿ ಗುಂಜಗತೆ ಮೃಗಗಣ ಭೂತ ಮಹಾಶಬರಿಗಣ ಶೃಂಗಣ ಸಂಭೃತ ಕೇಳಿ ಭೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ರಮ್ಯಕ ಪರ್ದಿನಿ ಶೈಲಸುತೆ ರಮ್ಯಕ ಪರ್ದಿನಿ ಶೈ